ಧರಕ್ಕೆ ತಗಿಂತರಾನದ ಧರಕ್ಕೆ ತಗಿಂತರಾನದ ಧರಕ್ಕೆ ತಗಿಂತರಾನದ ಧರಕ್ಕೆ